0: ಈ ವಂಶ ಗೌರವಂ ತಗುಲಬೆತ್ತಿ ನಾವು ತಾಳಿಗಟ್ಟಿ ಧರಿದ್ದಾನೆ ನೀ ವೆಂಟ ತೆಚ್ಚಿ ನಾವು ಅನೆ ಗರ್ಜಿಂದೊಕ ಕನ್ನ ತಂದ್ರಿ ಕಂಠ
1: ಸಿರಿ ಸಂಪದಲು ನಿಲಕಡಕಾವು ಪರು ಪ್ರತಿಷ್ಠಲು ವಾಟಿತು ರಾವು.